0: ಅಲ್ಲಿ ಮಾಸಿಕ್ರ
1: ಆಯ್ತಾ ಅಲ್ಲೇ
0: ಈಗ ಹೇಳು ಸಿಕ್ನಾದಿಕ ಹೇಳು ಹೆಕ್ಕ ಚಲಾವನಾಧೀನ ಎನ್ನೆ ಸಹಜ ಕಥ ಮಲ್ಲಿ
1: ಮಲ್ಲಿದು ಮಲ್ಲಿದು
0: ಜಮಾರ್ಗಿ ಹೆಕ್ಕನು ಕೆಬ್ಬೆ ಮಾವಾರಿ
1: ಹಾಂ ಹಾಂ ಅಜಿ ಆ ಮಿಠಾಸ್ ಮಾರೈ ಆ ಥಾಕ್ ಮಾಲ್ ಖತ್ರಿ
0: ಹಾಂ ತಹಾ ಬಾಯತ್ ಖತ್ರೋ ಹಲೇ ತಾ ಗೀತ ವಾಡಿ ಸೋ ಅಖಲಿ ಬಡ್ರೋ
1: ಅದಿಗೆ ಲಗಂತ ಈ ಅಚ್ಚನಾ ಬನ ಪಾಡನಾ ಬನ ಡಾ ಕಲಾಕಾರಿ ಜೀನಿಸ್ ಬುಲಿ ಕ್ರಿ ಬಾನಾ ರಾ ಹೈ ಕಮಲ್ಲಾ ಜಾಹು ನಿಮೇ ಸನ ಅತಿಲಿ ಆ ಕಥಾ ಬದ ಬಡಿಯಾ ಅದನ್ ನಿಮ್ ಅಗಲಿ ಹುವಾಲ್ ದಾರ್ ಹೇಲೆ ಎಕ್ಕನಕ್ರಿ ನಮ್ ಪುನಾ ಪೀಢಿ ಬನ್ ಇನ್ನು ಸಾಮಿಲ್ ಕಮತ್ ಆ ಕಥಾ ನಮ್ ಹಿಟಿಕಿ ಚಿಂತಾ ಕಮನಾ ದರಕಾರ ದು ಆಯ್ ಕಮಲ ಮಲ ಹಲೇ ನೇ ಹೇಳು ಅಚ್ಚ ಭವಿಷ್ಯತ್ ನು
0: ಹಲೇ ನಹಾಗೆ ಮನೆ ದೊಬ್ ಮನೆ ಕಲಿ ಹಂಗೆ
1: ದೊಬ್ರಾ ಕಲಿ ಜೀನಿಸ್
0: ಹಾಂ ಅಗಲಿ ಬಾಠಾ ಪೊಲಿ
1: ಹೈ ಹೈ ಹಲೇ ನಮೇ ಜನ ಪರಿಚಯ ಉಂಟ ಆತ್ಲಿ ಜೆ ನಮ್ ಕುಣಾ ನಮೇ ಭಾಷಾ ಆತ್ಲಿ ನಮೇ ಸಂಸ್ಕೃತಿ ಆತ್ಲಿ ನಮೇ ಹೇಲು ಆತ್ಲಿ ನಮೇ ಗೀತ ಆತ್ಲಿ
0: ನಹೇ ಬೆಂಜಾ ವಾಕ್ಯ ತೋಹಣೆ ಆತ್ಲಿ ಹೇಲು ಆತ್ಲಿ
1: ತಾ ಜಾ ಹೋ ಇನ್ನ ಬರ್ಚಕಾರ ಅರು ನಿಮೇ ಹೇಲು ಎಕ್ಕನಕ್ರಿ ಅಚ್ಚಾ ಖತ್ರಿ ಆ ಕಥನ್ ತೆಂಕರ್ ಅರು ಹೇಲು ಅಚ್ಚಾ ಗಿ ಲಗಾನ್ ನಿಮೇಂಟ ಎಕ್ಕನೆ ಆಗ್ರಹ ಮಂಜಾ ಹೇಲೆ ಆ ಕಥಾ ನಿ ತೆಂಕರ್ ಹೇಲೆ ಶೇಷೆ ಅರುಂಟ ಕಥಾ ನಿಮಿಸ್ತಿ ಮೇನಮ್ ನಿಂತ ಹೇಲು ಅಚ್ಚಲ್ದಾರ್ ಒಲಿ ಸಿಖ್ರಿಕಾದಾರ್ ಅಕುಂದ ಬಿ ಅಚ್ಚಲ್ದಾರ್ ನಿಮೇ ಜೀವದಶಾ ರಾನಾ ತಕ್ ಈ ಹೇಲು ಬನ್ ಅಮ್ಮಾಂಗರ್ ಕಾ ಹೇಲು ಅಚ್ಚಾ ಬೇನರ್
0: ಯಹಾ ಜಾಗಾ ಚಲ್ರನಾ ತೋ ಹೆಕ್ಕಾ ಚಲ್ರನಾ ತೋ ಕಹಾ ರೆಡಿ ಚಲ್ರನಾ ತೋ ಮನೆ ಏನ್ ಹೇಲು ಅಸ್ಸಾಗೆ ಮಾಮಲಾನ
1: ಇದಾದಂತ ಎಕ್ಕ ಎಂದ್ರಿಗೆ ನೀವು ಹೊನ್ನೆ ಭಾವದಾರ ಈ ಇನ್ನು ಎಂದ್ರೆ ರಸವಾತಲಿ
0: ಅರೆ ಇನ್ನು ಬಹುತ್ ರಸವಾತಲಿ
1: ಅಚ್ಚಾ ಅಚ್ಚಾ ಹಾಂ ನೇ ಅದನ್ನ ಆಹೋರ ಹಲೇ ಜೀಗಿ ಅನ್ನು ಸಮಿಲ್ ಮನ್ನಾಂಗರ್ ಆಯ್ಕೆ ಮನ್ನ ತ ಠೀಕ್ ಅತ್ಲಿ ಜಾ ಭಿ ಮನ್ನ ಇನ್ನ ಬರ್ಚಕರ್ ಅವ್ರು ನೀವು ಹೇಲು ಅಚ್ಚಾ ನಾಗಿ ಕಥನ್ ತೆಂಕರ್ ಎಂ ಬಿ ಆಸಾ ನಾನು ಜಿ ಭಿನ್ ಭಿನ್ ಜನ್ ಸಾಂಸ್ಕೃತಿಕ ಕಾರ್ಯಕ್ರಮ ಗುಟಿ ಅತ್ಲಿ ನಮೇ ಕೆಣಾ ಸಂಪ್ರದಾಯರ್ಗೆ ಅನು ಹಿ ನಿಮ್ ಸಮಿಲ್ ಮನ್ನಾರ್ ಅವು ನಿಮೇ ಹೇಲು ಅಚ್ಚನಾ ಜನ್ ಕೊಲಾ ಆತಲಿ ಅದನ್ ಭಿ ನಿಮ್ ಪ್ರದರ್ಶನ ಕಮಿಕಿರಿ ನಿಜೆ ತ ಖುಷಿ ಮನೋರ್ ಮನೋರ್ ಅವರು ಪಾಂಚ ಲೋಕ ಋಣ ಭಿ ನಿಮ್ ಖುಷಿ ನಾನೋರ್ ಈ ಆಶಾ ಸಂಗೆ ನಿಮ್ಮ ಆಕಾಶವಾಣಿ ಜಾತಿ ಬಹುತ್ ಧನ್ಯವಾದ ಜುಹಾರ್
0: ಜುಹಾರ್.